0: ಶ್ರೀರಾಮರೂಪ ಬ್ರಹ್ಮಸ್ವರೂಪ ನಿರ್ಗುಣ ಸಗುಣ ಸುಂದರ ತಯಾಸಿ ಮಾಝೆ ಅನಂತ ನಮಸ್ಕಾರ. ರಾಮಾವಿಣೆ ಸತ್ಯ ಕಾಹಿ ಸತ್ಯ ಜಾಣ ದುಜೆ ನಾಹಿ ದುಃಖಾಚ ಹರ್ತ ಬ ಸುಖಾಚ ಕರ್ತ ಪರಮಾತ್ಮ್ಯ ವಾಚುನ ನಾಹಿ ಕೋಣಿ ಪರತ ರಾಮ ಪರತೆ ಹೀತ ಸತ್ಯ ಸತ್ಯ ನಾಹಿ ತ್ರಿಭುವನಾಥ ಆಜವರ ಜೆ ಜೆ ಕಾಹಿ ಕೇಲಿ ತೇ ಭಗವತ್ ಚಿಂತನಾನೆ ದೂರ ಝಾಲೆ ವಿಷಯ ಮಲ ಮಾರಿ ಠಾರ ಹಾ ಜೆವ್ಹಾ ಝಾಲಾ ನಿರ್ಧಾರ ತೆವ್ಹಾಚ ತೋ ಹೋಯಿಲ ದೂರ. ಸರ್ವ ಕಾಹಿ ಪೂರ್ವವತ ಚಾಲಾವೆ ತರಿ ಪಣ ಮನ ರಾಮಾಲಾ ಲಾವಾವೆ ವೈಭವ ಸಂಪತ್ತಿ ಮನಾಸ ವಾಟೇಲ ತಶಿ ಸ್ಥಿತಿ ಹೀ ಭಗವತ್ ಕೃಪೆಚಿ ನಾಹಿ ಗತಿ ನ ಭಾವೆ ಕದಿ ಉದಾಸ ರಾಮಾವರ ಠೇವಾವಾ ವಿಶ್ವಾಸ ಸ್ವಾರ್ಥ ರಹಿತ ಪ್ರೇಮ ಹೀಚ ಪರಮಾತ್ಮ್ಯಾಚಿ ಖೂಣ. ಜಸಾ ಸೂರ್ಯಾಲಾ ಅಂಧಾರ ನಾಹಿ ತಸೆ ಪರಮಾತ್ಮ್ಯಾಶಿ ಅಸತ್ಯ ಅನ್ಯಾಯ ನಾಹಿ. ಪರಮಾತ್ಮ ನ್ಯಾಯರೂಪ ಆಹೆ ಮಣಜೆ ಪರಮಾತ್ಮ ಸತ್ಯ ಆಹೆ ರಾಮಾವಿಣ ಸತ್ಯ ಸತ್ಯ ಕಾಹಿ ಸತ್ಯತ್ವಾಲ ಉರಲೆ ನಾಹಿ. ಆಪಲೆ ಆಧಿಯಾಲ ಆಪಲೆ ಸಂಗತ ರಾಹಿಲ ಆಪಲೆ ಮಾಗೆ ಉರಲ ತ್ಯಾಚಿ ಸಂಗತ ಧರತೋ ಫಲ. ರಾಮಾಚಾ ಆಧಾರ ಜನ್ಮಾ ಅಧಿಯಾಲ ಪಣ ಮಾಝೆ ಮೀಪಣಾನೆ ಸೋಡೂ ನ ಗೇಲ ಸರ್ವ ಸ್ಥಿತಿ ಲಯ ಕರ್ತ ಏಕಚ ಪ್ರಭು ಮಾಝ ರಾಮ ತ್ರಾತ. ರಾಮ ಸರ್ವವ್ಯಾಪಿ ಭರಲ ತೋ ಮಾಝೆ ಪಾಸೂನ ದೂರ ನಾಹಿ ಜಾಹಲ ಪರಮಾತ್ಮ ಸರ್ವ ಠಿಕಾಣಿ ಭರಲ ತ್ಯಾಚೆ ವಿನರಿತ ಠಾವ ನಾಹಿ ಉರಲ. ಸರ್ವ ಜೀವ ಪರಾಧೀನ ಸರ್ವ ಪರಮಾತ್ಮ್ಯಾಚೆ ಅಧೀನ ಮನುನ ಜೆ ಜೆ ಘಡೇಲ ಕಾಹಿ ತೇತೆ ತ್ಯಾಚೆ ಸತ್ಯೇನೇಚ ಪಾಹಿ ಚಾತುರ್ಯ ಬುದ್ಧಿ ದೇಹಭಾವ ವಾಸನಾ ಕಲ್ಪನಾ ಹೀ ಮಾಯಾಚ ಅವಘಿ ಜಾಣ. ಮಾಯಾ ಬಹುತ ಜುನಾಟ ತಿನೆ ಬಹುತಾಸು ಭೋಗಿವಿಲೆ ಕಷ್ಟ ಮುಖ್ಯ ದೇಹ ಬುದ್ಧಿ ಅವಿದ್ಯಾತ್ಮಕ ಅವಿದ್ಯಾ ಪರಾಕ್ರಮ ಸಾಧಿ ಭಾರ ತಿಚಿ ಶಕ್ತಿ ಫಾರ ಮೋಟಿ ಆತ್ಮದರ್ಶನ ನ ಹೋ ದೇಯಿ ಭೇಟಿ ಮನುನ ಜೆ ಜೆ ದಿಸತೆ ತೇತೆ ನಾಸತೆ ಹಾ ಬೋಧ ಘೇವುನ ಚಿತ್ತಿ ಸಜ್ಜನ ಲೋಕ ಜಗಿ ವರ್ತತಿ. ಜಗಾಜಿ ಉತ್ಪತ್ತಿ ಸ್ಥಿತಿ ಲಯ ಹೇ ಪರಮಾತ್ಮ್ಯಾಚೆ ಹಾತಿ ಮನಿ ನ ವಾಟು ದ್ಯಾವಿ ಖಂತಿ. ಜಾನಕಿ ಜೀವನ ಸ್ಮರಣ ಜಯ ಜಯ ರಾಮ.
1: ಶ್ರೋತೆ ಹೋ, ಹಾ ಹುತಾ ಆಪಲಾ ಆಜಚಾ ಕಾರ್ಯಕ್ರಮ. ಪುನಃ ಭೇಟೂಯಾತ್.